ಲಕ್ಷ್ಯಕೋಟ್ಯಂಡ ನಾಯಿಕ ಲಕ್ಷ್ಯಾರ್ಥ ರಕ್ಷಣಾಗಮ್ಯ ಲಬ್ಧ ಕಾಮಲತ ತನು ಲಲಾಮರಾಜ ದಳಿಕ ಲಂಬ ಮುಕ್ತ ಲತಾಂಚಿತ ಲಂಬೋದರ ಪ್ರಸೂರ್ಲಭ್ಯ ಲಜ್ಜಾಧ್ಯ.

ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ತಿಷ್ಟ ಕಮಲಾ ಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ.

ಪದಂ ಲಕ್ಷ್ಮೀ ನಿವಾಸ ನಿರವದ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೇದ್ಯ ನಿಜ ವೈಭವ ಭಕ್ತ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಸಪ್ರೇಮ ಭೀತಿ ಕಮಲಾಕರ ಪಲ್ಲವಾಭ್ಯಾಂ ಸಂವಾಹನೇಪಿ ಸವದಿಕ್ರಮ ಮಾದಧಾನೌ ಕಾಂತಾವವಾಂ ಮನಸಗೋಚರ ಸೌಕುಮಾರ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಲಕ್ಷ್ಮೀಮಹೀತದನುರೂಪ ನಿಜಾನುಭಾವ ನೀಳಾದಿ ದಿವ್ಯ ಮಹಿಷೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ.

ಸರ್ವ ಸೌಂದರ್ಯ ಸಂಪದಾ ಸರ್ವ ಚೇತಸಾಂ ಸದಾ ಸಂಮೋಹನಾಯಾಸ್ತು ವೆಂಕಟೇಶಾಯ ಮಂಗಳಂ ನಿತ್ಯಾಯ ನಿರವಧ್ಯಾಯ